ಪಡಾಂಗ ಜಾನೇನೋ ಮುಂಗುಜಾರಿ ದಾಜು ಅರ ಬಲಾಂಗೋ ಓಜಲೈ ಪೊರಾಣ ಬಾ ಮಡು ಬೆರೆ ಜಿಂಜೆ ವಿಜ್ಞಾನ ರಾಜ ಮರಲೈ ಪಡಾಂಗ ಜಾನೇನೋ ಮುಂಗುಜಾರಿ ದಾಜು ಅರ ಬಲಾಂಗೋ ಓಜಲೈ ಪೊರಾಣ ಬಾ